ಥೋಕ್ಚೋಮ್ ಪೌಕ್ಷ ಮೈತೈ ನಸಕ್ಪ ಮೈತೈ ಸೈ ತತಾಬಿರಿ ಅರು ಇಬಿ ಆಹೇಫ್ ಅದಮ್ನ ತರಮ್ ತಾಬಿರಿ ಬಸಿ ಆಕಾಶವಾಣಿ ಫಾಲ್ಗಿ ಕಂಗ್ಲಾ ಚನೆಲ್ ದಗಿನಿ ಹೌಸಿ ಅಮುಲಾನ್ ಥೋಕ್ಚರಿ ತೊಂಗಾನ್ ತೊಂಗಾನ್ ಬಸ್ ಸೈಸಕ್ಪ ಸಿಂಗ್ದಗಿ ಮಥಮ್ ಇಸೆ ಅಂಖಕ್ ಮಥಂಗ್ ಮಥಂಗ್ ಹೊಯ್ನ ಅಹಾನ್ಬದ ಲೈಜರಿ ನಿಂಗೊಂಬಂ ರಂಜನಾ ದೇವಿ ನಸಕ್ಪ ಓಸಿ ಸಮರೇಂದ್ರನ ಸೈರಂಗ್ಬ ಮಥಮ್ ಇಸೆ ಥಮೋಯ್ಗಿ ಲೂರವ ನುಂಗ್ಶಿ ಇರುಳುಂದ ಅಸುಮ್ನ ಸೈಹೌರಿ

ಅಹನ್ಮದಲ್ ಇಜರೆ ಬೋಂಬ್ಲಾಸ್ ಫಿಲ್ಮ್ಸ್ದಗಿ ಪುಷ್ಪರಾಣಿನ ಸಗ್ಬ ನರೇಂದ್ರ ನಿಂಗೊಂಬನ ಸೈರೆಂಬ ಮದಿ ಸಗೋಲ್ಸಿಂ ತಿಜೇಂದ್ರನ ಸೈರಂಬ ಇಶೈ ಕುದೋಲ್ ತೌಟರಿ.

ಮಧಂಗ ಲಕ್ಕಚ್ಚರಿ ಹಮೋಂ ಸದಾನಂದನ ಸಕ್ಪ ಸಸಿಂದ್ರ ಥೋಕ್ಚುಮ್ನ ಸೇರಿಂಗ್ ಬಮದಿ ಓಗಿದಮದಿ ತೋಂಬ ಥಾಂಗ್ಜಮ್ನ ಸೇರಂಗ್ ಬೇಷೆ ಲಕ್ಕಚ್ಚರಿವ ಫಿಲ್ಮ್ ರಿಪೋರ್ಟರ್.

ಆಕಾಶವಾಣಿ ಇಂಫಾಲ್ ಹೌಸಗೈ ಕಿಪು ನಿಪಾಲ್ ತಾರೆ ದೆಲ್ಲಿದಗಿ ರಿಲೇದ ಸಮಸಾರ್ ಪ್ರಭಾತ್ ಮಾರ್ನಿಂಗ್ ನ್ಯೂಸ್ ಅಮದಿ ಸಿಲೋಂಗ್ದಗಿ ರಿಲೇದ ಅವಾಂಗ್ ನೋಂಗ್ ಪುಕ್ ಲಮ್ದೊಂಗಿ ಪಾವ್ ಮತಂಗ್ ಮತಂಗ್ ಫಂಗ್ಬೀರಗನಿ.

0: hotin di ama mulai I ama mulai I wari sabam khang de wa ngang bo khra ga lusin ma hita bana maro lama wari sina jaga chure aduna ai nganta nang isi da lak chara bani ta thole
1: mora si da lengsin biu babu
0: nang na salu bo du bu kam da urake ha kari hai re sana gi nari du hara hara lo ho na tro sana gi lik ga ma su sa gi hai ram dra bre ni nang bo
1: yam na chau rai da babu
0: Kali, awang gilu pam do magi minda pan bini ya hai bedu bu nang buka orbro.
1: Lui na hai re, ay amat tak kau de, amat tak cita dan hai re, hai re hai re ga ay ngonda dum cau jelei.
0: Nang kau tolong da bang malai re, nama bu kai nak re hai du di nang kau tu ini ne ha, nang I baram do.
1: Hmm, kau tu pada hai runu, madu tamlu pada ne hida pulang ay se, ish. Aise, siram da bapai.
0: Kali no ni, ay mang la tai mang la tau isi. Pelu ay bayar apa sunat mana?
1: Ay hotian hang bapa matam oire babu. Tuasi, hotian dah cah matang lanjagi. Sana lagi nari si paisin biu. Se, as, atuk na ti na cera kreda ku.
0: Atuk nungai kisre da bau se.
1: Ay kau ini hena nungai te da babu. Ima bok tua, nungti gisa tak pelak ceram bani. Nomi ni ni hunni chure do macha ukhi daba as thok na noi khidre da
0: nama buki wa do ngai khoda si ngak ngak man hayak ba du bu chap chan am ta tamuni
1: ah tam ba ya ba wana te da yam na thina chare si da sum khang le ra si
0: o tin yor di wari sha ba su ya ra ro la mi si da mukta tamuni man pa mi du kari no am khana ba ta ba na ti na khoi no pi si wo chana yam pa mi hai dai na
1: As, babungsi, am nanung ni ni dah. Ima bukit sana lagi nari do. Nenek mata ulai bina cap cana kangi. Madu uru badagi ne. Aka arau dong na amuk tang cerak padu di mit ketan dan paisan ni dah babung. Tung ni kai sokre.
0: Aduh, rugana nama bukit nari si dah kara hafzil laga. Kokor hai berakari no aduh. Sabi betar edana. Ay, masih mak sana sabi ibu sogi desakke. Ay, mohor kaya ne yani.
1: Sana lagi nanti dah, masa na ya dah bahaya betul ni babu, si bunga cai deh kongji mana?
0: Aduh ti, kalian jauh gue kendera.
1: Aduh suai rupanya, babu degi di, mamu na seru zaman he na payi hai rei.
0: Kauan deh mak tarik pra?
1: Kauan si dah nanti, babu na pakang oringai, nenek na lay cari ngai degi, aduh m yarak tre hai nia. Oh na ha oringai gue waris sing do, loi na hai dor e nenek na.
0: Hai dorok pra, ikai he.
1: Eh, amadi, ah dah hotel dah pambu pamine. As, babu, amu kena rakan ku, nungsi nana pamino.
0: Kalian jauh rau.
1: Ay salo laki, babu ga mamu ga jinglem nana pamino ku.
2: Hey, hey, hey, je, dah thole ya. Hey, nangi hotel ni bu, karangan na hangbu yadren hei bi ma. Je jah tak pamin yang lamine. Hang dong mandre juna han bu hanak rani.
0: Oh, hamiramia.
2: Ye, ahoy, lengsel lo.
1: Kena kena la amagi mamu.
2: Cenya koi ki, asih de tuition tu bah party tu sur la metana.
1: Oh, mak koi dia angan bani. Pung tari mak koi ki party mak laki ni.
0: Sat kiba la kata bagi watok se. Lain bagi koi sapi o.
2: Tap na hono, yai. Je, hai masih gie, mamang lagi gie, nasi lang lian ga, ibi tuan ke sulam bani na, hai aduka, si nangi nani matau lagi bidu di kari kari no wayam jajajam, je hai ramida tak thot lagi.
1: Nasi gibu nini la amabro.
2: Lamian na, ha, je madi zatak pelak bani dia, kari mana hai dubu. Ya, nang bu sei belak ni tu hai ramina.
0: Wai da.
2: Wa ni. Nanti. Ta tho lai nang bu. Hai mi gi pau ga puru brana. Ya, ma thong huk te ba mi ni hai na. Kana wai ri ka ba khang
0: ni sing si. Lab tam chan ni ko.
2: Ya. Pan ba yau pra kar na.
0: Na ton da pan ba yau. Na hi ta ba yau. Na hi se. Aku ketabing bra.
1: Kari gina hino, cale jare pabung. ಪಾಪುಂಗ್ ಸುಮಾ ಮೋಸು ಗಾಯಲೈತನೆ ಹೆಕ್ ನಂಗ್ನರುದನ
2: ನಂಗಿ ದಿನೆ ಮತ್ತೆ ಉಳೈ ಬಿದುದಿ
1: ನಿನ್ನೆ ಬುಕೈದೋರಗೆ ಮಾಮು
2: ಐಂಗೋದ ಹೈಪೆಟ್ ಯಾ ನಿಂಬು ಮಾಲಿಬಾ
0: ಮಂಗಾಯ್ಬಾಬು ಕಣ್ಣಿಗೆ ಸಿಕ್ಕರಿಗಿನೋ
2: ಹಂಗದಿ ಐನ ಹಾನ ಹಂಗಿನ ನಟಿ ಸಾನನ ಖಾಯ್ನ ರೈನಿ ಹೈ ಸಾನನ ಖಾಯ್ನ ರಕದಿ ಲೈತನ
0: ಓದು ಕಣ್ಣಿಗೆ ಗದಿಲ ಬುಕ್ತಸಸಿ
2: ಯ ಕಾಕಾದಿ ಗಿಲ್ಲ ಬುಕ್ತತೆ
0: ನನ್ನ ಸಿತಾವ ಯದ ನನ್ನ ಮುಲ್ಲ ಮತ ಯ
2: ಯ ಯ ಮಾಸೆಂಗಸಿ ಫಾಕಿ ಫಾಕಿ ತಕಿ ಲೋಂಗ ಚೆಟ್ಟನಿಸಾ

ತಾಂಜರಿವೆ ಇಸೈ ಅಸಿ ಖೊಂಗುಲ್ಲೀಬ ಹಾಡಿರುವ ಫಿಲ್ಮ್ ಅಸಿದಗಿನಿ. ಸೈಸಕ್ಲಿಬಸಿಂಗ್ ನಾವ್ ಬೋಯ್ ಅಮದಿ ಪುಷ್ಪರಾಣಿ. ಸೈರೇಂಗ್ಬ ಕಮಲಕಾಂತ ಲೈಶ್ರಮ್. ಸೈರಾಂಗ್ಬ ಜಯಕುಮಾರ್ ನಿಂಥೌಜ. ಮತಂಗ್ದ ಅಮುಕ್ ಲೌಕಚರಿವ ಫಿಲ್ಮ್ ತಾಮ್ಕ್ರಬದ. ಸೈಸಕ್ಲಿಬಿ ಮಂದಾಕಿನಿ. ಸೈರೇಂಗ್ಬ ಶ್ರೀವಾಶ್. ಸೈರಾಂಗ್ಬ ಎಲ್ ಕಾಂತಾ.

ತಾಂಜರಿಬೆ ಇಸೈ ಅಸಿ ಖೋಂಫಮ್ ಅಮ ಸೋಯ್ಬದ ಅಫಮ್ ಅಸಿದಗಿನಿ ಸೈಸಕ್ಲಿಬ ಸಿಂಗ್ ಪುಷ್ಪರಾಣಿ ಅಮದಿ ರಣವೀರ್ ಠೌನ ಸೈರೇಂಗ್ಬ ಅಬುಂಗ್ ಮಕಕ್ಚಾ ಅಮದಿ ಸೈರಾಂಗ್ಬ ಆರ್ ಕೆ ವೀರೇಂದ್ರಜಿತ್ ಮಥಂಗ್ದ ಅಮುಕ್ ಲೌಕಚರಿಬ ಫಿಲ್ಮ್ ನುಮಿಥಾ ಸೈಸಕ್ಲಿಬ ಸಿಂಗ್ ಬಿತನ್ ಚೋಂಗ್ ಥಾಮ್ ಅಮದಿ ಸುರ್ಮಾ ಸೈರೇಂಗ್ಬ ಸುಧೀರ್ ಕಾಂಗ್ಜಮ್ ಸೈರಾಂಗ್ಬ ಬೋಯ್ ಸೊರೈಸಮ್

0: ಥೊಯ್ಬಿ ಥೊಯ್ಬಿ, ನಂಗು ತುಂಬದ್ರಿಬರೋ? ತುಂಬೋನೆ ಥೇಂಗೆ ಸೆ ಮಿತ್ತೋಯ್ಸಲ್ಲು ತುಂಬ ಥೇಮೋಬ ಸೆ ಸೆ ತುಂಬ ತೌರೋಬ
1: ಪಡಕನು ನೀ ಕನಾಮ್ ಎಂಗೋನ ಚುಬ ಕನು ಥೇಂಕನು ಎಂಗೋಂದ
0: ಇಬೇಮ ಮಕೊಯ್ ಬಾಬಾ ಮಕೊಯ್ ಬಾಬಾ ಸೆ ಅಂತ ಹೋಗತ್ ಬಿರೋಬ ಸೆ
2: ನಮಿತಾಂಗ್ಸೆ ತುಂಬ ಹೌದು ಗಮ ಖನಬ ಹೋಗೇರೋನಾ
0: ಇಸಾದು ಲೈರಂದ್ರೆ ಹೈಬನಿ ಮಿನಂಬೋ
2: ಕೊಯ್ ತೋಯಿ ಬಾ
0: ಕೊಯ್ ನಿ
2: ಕೈ ಸೆಟ್ಕ್ರಿಬಾ ನುವಾಲ ಬೋಜಿಪೋ
0: ಗಾನ್ಗೆ ಬಾ
2: ಮರಿ ಮಖೈ ಫಮ್ದ್ರೆ ಹೌದು ಮಾಬೋ
0: ಲೈತೆ ಬಾ ಖೋಂಗ್ ಹಂಪಂ ಯನ ಖಾಲುಖಾ ಕೊಂಥೋಂಗ್ ವಾಂಗ್ ಮಾ ಕೊಯ್ನೆ ಯೇಂಗುರಬನಿ ಲೈ ಹೌದಿ ಬಾ
2: ಕರಿ ನೋನೆ ಹೈ ಕದೈ ಸೆಲಂ ದುಯ್ ನೋ ದುದಿ ಮಾಬೋ
0: ಅದುನಿ ಐನ ಹೈರಿಸೆ
2: ಲೌಕ ನೋಹೆ ಅದುನಿ ಐನ ಹೈರಿಸೆ ನಮ ಲೌಕ ಚಲೆ
0: ಲೌರಕ್ಬನ ತೇಮಿ ಕದಾಯ ಕದಾಯ ದನು ಥೀಬ ಯಾಬ ಮಫಂ ಹಂಗ ಬಯಾಬ ಖರ ಹಂಗು ಸೇಮಿ
2: ಅಪ್ತಿ ಪೋಯಿಬು ಮಬೋ ಹೋಯ್ದ ಫೋನಂ ದತ ಲಾಕ್ರಂ ತಂಗ
0: ಅಸ್ ಅಸು ಅಲ್ಲಿ ಬಸಿದ ಅದು ಥಾಪ್ನ ದಿ ಚಲ ಮೋಯ್ದ
2: ಇಹೆ ಹಾನ ಚಲ ಮೋಯ್ ನ ಹಾನ ಹೆಕ್ತ ಹೈ ನೋಯ್ಮಿ ಹಂಗ ಮೋಯ್ ಬಗಿ ವಾನಿ ಮಿ ನಂಗ ಬೋ
0: ನಂಗ ಜೋ ಗಲೋ ಸುಂ ಹಿಪ್ ತನ ಲೈ ಹೋಗ ಲೋ ಬಿ ಹಂಗ ಬಯಾಬ ಥೀಬ ಯಾಬ ಮಮಾನಬಿ ಬಿ ಎಂ ಬಿ ಎಂ ಥಾದೋಯ್ ಹೋಯ್ದಸು ಖರ ಹಂಗುನಬ ಐಶು ಮಬೋಕ್ ತಮ್ದ ಫೋನ್ ತೌಗೆದ ಸ್ಕೂಲ್ ಸಿಶು ಪಾಯ್ದೇನೆ ತುಂಬ ಹಿಂದ ಅದನ್ನ ಅದು ಲೈರಮ್ಮನೇಬ
2: ಅದನ್ನು ಹುಸಿ ಐನ ಸಲ್ಲಗ ಅಂಗಾಂಗ್ ಹಂಗು ತೋರಿಸುವ
0: ಕರಿನೋ ಐನ ಹುಸಿ ತೌದು ಇಸಿಬೋ
2: ಶಾಂತ ಯೋಗನ ಗೀಮು ಸಿಬೇಮಾ ನಿಮಿತ್ ಯುಂಗ್ದೋರೇನೆ ಥಿಬೇಯಾಬ ಹಂಗ್ಬ ಯಾವಸ ಲೋಯ್ನ ಹಂಗುರೆ ಚಚ್ಚತ್ತನ ಲಾಕ್ತಿ ಲೋಯ್ ಹೈನಿ
0: ಇಮಾಸು ಹುಸಿ ಲಾಕ್ನಿ ಹೈ
2: ಮಬು ಓಯ್ ಲಾ ಕೈನು ತೌದುಯಿ ಇಸಾದು ಲಾಕ್ಪ ಪಾಮೈ ವಾನಿ
0: ಕರೆನ್ಸೆ ತಂಗಾಂಗ್ ಬಹುರಾದೌನಿ
2: ಕರಿ ಕರೆನು ಸಿದಬೋ ನತಿ ಹುಜಿ ಹುಯ್ನ ತೌಬ ಯಾಬ ಬುಸ್ತೈಸ್ತ ಪುಲಿಸ್ತ ಪೌಪಿಬನ ಫಗದ್ರಾ ರೇಡಿಯೋದ ಸಲ್ಲಗ ಮೀ ಮಾಂಗ್ ಬಗಿದು ಹಾ ಪುದ್ರಾಯಿಬು ಕೋಕ್ಸಿಂಗ್ ಆವರಿದ ತೌರಿಸಿ
0: ಅದುದಿ ಅಮುಕ್ತ ಹಾಯ್ ಖೋಸೆ ಮಸಿ ಭಾವದಿ ಯೆಂಗಿಸೆ ಇಮಾಸು ಲಾಕ್ ಇಮಾ ಇಮಾ ಹೋಯ್ದಗ ಲಾಕ್ದ್ರಾಮಿ
3: ಇಬೇಬಾ ಐನ ಲಾಕ್ತೆ ಹೈಜನ್ಬನಿ ಹೇ
0: ಇಮಾ
3: ಲಾ ಇನೆ ಇಸುದೋ ಐಗೆದ ಲೈಹೌಯಿನೆ ನಖೋಯ್ ಅನಿ ಗಾಂಗೆ ಹೈದುನ ಲಾಕಿಬನಿ ಇಮಾನ ನಖೋಯ್ ಅನಿನ ಖತ್ನಬ ಹೌರಪ್ಪದೋ ಅದುದನೆ ಇಸುದುನನೆ ಮವನ್ ಮವನ್ ಖಲಂದೌಬ ನುಂಗೈರಮೋಯ್ದಬ ಮಯಾಮ್ದೋ
2: ಇಮಾ
3: ಇಸುದುನ ಐಗೆದ ಲಾಕ್ಪದೋ ಮಮ್ಲಿ ಮಮ್ಲಿ ತೌರಿನ ಹೇ ಸಾಂಗ್ರಬ ಮೈಲ್ ಮರಿ ಮಂಗಾಸೆ ಮಖೋಂಗ್ನ ಲಾಕಿಬನಿನೆ ಮಾನ ಅಬೋಗ್ ಐದನ ಥೋಂಗ್ ಥಿಲಕ್ಪದೋ ಅದುದ ಐನ ಥೋಂಗ್ ಹಾಂಗಗ ಮಾ ಉಬದನೆ ಇಮಾಗೆ ಮಿತಗೆ ಪಿ ತಾಯಿನ ಹೇ ಐ ಯಾಮ್ನ ಕಪ್ಪೆ ಮಾಸು ಕಪ್ಪೆ ಐನ ಥೋಂಗ್ ಹಾಂಗಗ ಮಾ ಉಬದ ಇಮಾಗೆ ಮಿತಗೆ ಪಿ ತಾಯಿನ ಹೇ ನಖೋಯ್ಬೋ ನಚಾಸೆ ನಚಾಸಿ ನಾವ್ರನಿಕೋ ನಖೋಯ್ ತರಂಗ ಖರ ಖರ ಚಟ್ಲಬಗುಂಸು ತೌವಿ ಇಸುಜೆ ವಖಲ್ ನೇ ನಾ ತಾದಬ ಹೈಬಬುನೆ ಅಮಮ್ ಅಥೇಂಗ್ಬದುದ ಮಮಾ ಮಪಾ ಕೌಥೋಮಗ ಐಗಿದ ಲಾಕಿಬಸಿ ನಿನ್ ಹೇ ನಖೋಯ್ ಅನಿ ಸೇಂಗ್ನ ಹಾಯು ನಖೋಯ್ ಅನಿನ ಸುಮ್ ಖತ್ನದೌ ಲೈರದಿನೆ ಇಸುಸೆ ಐಗಿ ನಾಕ್ತ ಥಮ್ಮಗೆ ನಖೋಯ್ಗಿ ನನಾಕ್ತ ಥಮ್ಮಬದಿ ಇಸುಸೆ ಸುಂ ಸೋಯ್ ಸೋಯ್ದನ ನೌರ ನಿನ್ ಹೇ
4: ತಾಬಿರಿ ಲೀಲಾಮಚ್ಚ ಲೈಥೈ ಲೀಲಾಮಚ್ಚ ಸಿಗ ಮರಿ ಲೈನನ ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿ ರಿಮ್ಸ್ಗೆ ರಿಟೈರ್ಡ್ ಪ್ರೊಫೆಸರ್ ಅಮದಿ ಸೇರ್ ಅಂಡ್ ಕೇರ್ಗೆ ಫೌಂಡರ್ ಡಾಕ್ಟರ್ ಆರ್ ಕೆ ಲೆನ್ನ ತಂಬಿಬ ವಾಫಂ ಖರ ತಾಮಿನಸಿ
5: ಅಂಗಾಂಗ್ಸಿಂಗ್ನ ಖ್ವಾಯ್ದಗೆ ಹೆನ್ನ ಪಾಮ್ಜಬ ಖ್ವಾಯ್ದಗೆ ಹೆನ್ನ ನುಂಗಾಯ್ಜಬ ಅದುಗುಂಬ ಮಫಮ್ ಅಮ್ಮ ಹೈಬ ತಾರಗದಿ ಮಹಕ್ಕೆ ನುಕ್ಸಿಜರಬ ಮಾ ನೌಥಿ ಸಾಜಬ ಯಾಬ ಇಮುಂ ಅಮದಿ ಯಾಮ್ನ ನುಂಗ್ಸಿನನ ಲೈಮಿನಬ ಚಾನನ ಲೈಮಿನಬ ಮಮಾ ಮಪ್ಪ ಅನಿಗೆ ತಂಪಾಕ್ತ ಲೈಜಬ ಅದುನಿ ಮದುದಗೆ ಹೆನ್ನ ನುಂಗಾಯ್ಬ ಅಮ್ಮ ಅಂಗಾಂಗೆ ಮಫಮ್ದ ಲೈತ್ರೆ ಅದುಬು ಮಸಿ ಅಂಗಾಂಗ್ ಖುದಿಂಗ್ಮಕ್ತ ಮದುಗೆ ಖುದುಂಗ್ಜಾಬದು ಫಂಗ್ಬ್ರ ಹೈರಗದಿ ಮದುಮಕ್ತಿ ನತ್ತಿ ಅಕೋಯ್ಗೆ ಖುನಾಯಿಸಿದ ಮರಮ ಅಮ್ಮದ ನತ್ರಗ ಮರಮ ಅಮ್ಮದಗಿ ಕುದಮೊಯ್ನ ನಿಸಾಸಿನಬದಗಿ ꯂꯩꯇ ꯂꯥꯏꯔꯗꯒꯤ ꯅꯠꯇ꯭ꯔꯒ ꯃꯃꯥ ꯃꯄꯥ ꯑꯅꯤꯅ ꯑꯇꯣꯞꯄ ꯑꯦꯛꯁꯇ꯭ꯔꯥ ꯃꯦꯔꯥꯏꯇꯦꯜ ꯔꯤꯂꯦꯁꯟꯁꯤꯞ ꯂꯩꯔꯛꯄꯗꯒꯤ ꯅꯠꯇ꯭ꯔꯒ ꯏꯪꯈꯣꯜꯂꯣꯝꯗ ꯃꯔꯤ ꯃꯇꯥꯗ ꯅꯨꯡꯁꯤꯅꯗꯕ ꯂꯝꯇꯨꯒꯤ ꯅꯨꯡꯉꯥꯏ ꯁꯪꯗꯥꯟꯅꯕ ꯑꯁꯤꯅꯆꯤꯡꯕ ꯃꯔꯝ ꯀꯌꯥꯗꯒꯤ ꯏꯃꯨꯡ ꯃꯅꯨꯡ ꯃꯍꯤ ꯂꯥꯡꯕ ꯑꯃꯒ ꯑꯃꯒ ꯁꯥꯎꯅꯕꯁꯤ ꯑꯁꯤꯅ ꯃꯔꯝ ꯑꯣꯏꯔꯀꯥꯟꯗ ꯈ꯭ꯋꯥꯏꯗꯒꯤ ꯍꯦꯟꯅ ꯆꯥꯎꯅ ꯃꯃꯤ ꯇꯥꯔꯤꯕꯗꯤ ꯃꯈꯣꯏꯒꯤ ꯑꯉꯥꯡꯁꯤꯡꯗꯨꯗ ꯑꯣꯏꯔꯤꯕꯅꯤ ꯑꯗꯨꯅ ꯑꯩꯈꯣꯏꯅ ꯃꯃꯥ ꯃꯄꯥ ꯑꯅꯤꯒꯤ ꯃꯔꯛꯇ ꯌꯥꯝꯅ ꯃꯣꯠ ꯃꯥꯟꯅꯗꯕ ꯈꯦꯠꯅꯕ ꯁꯥꯎꯅꯕ ꯂꯩꯔꯒꯁꯨ ꯍꯥꯏꯅꯔꯤꯕꯅꯤ ꯑꯉꯥꯡꯒꯤ ꯃꯃꯥꯡꯗꯗꯤ ꯈꯟꯅ ꯆꯩꯅꯒꯅꯨ ꯑꯉꯥꯡꯗ ꯅꯨꯡꯉꯥꯏꯅꯗꯕ ꯋꯥꯉꯥꯡ ꯁꯉꯥꯡ ꯃꯤꯠꯌꯦꯡ ꯅꯥꯏꯌꯦꯡ ꯎꯠꯄꯤꯒꯅꯨ ꯍꯥꯏꯗꯅ ꯑꯗꯨ ꯀꯔꯤꯒꯨꯝꯕ ꯃꯇꯝꯗ ꯃꯄꯥꯅ ꯃꯃꯥ

0: Naharol gi khonjal thauram tabiri ba marup singbu taram naukchari khurumjari ngasige khoi gi thauram da thamjari technology amadi ngasige naha sing hai bahira masida yening technology and innovation private limited ki technology director yaifaba iromga unaduna wari watai shaba unaduna wari sanajari bi gauri haubam Naharol gi khonjal thauram tabiri ba marup singbu taram naukchari khurumjari ngasige khoi gi thauram da thamjari technology amadi ngasige naha sing hai bahira masida yening technology and innovation private limited ki technology director yaifaba iromga unaduna wari watai shaba unaduna wari sanajari bi gauri haubam Ahanba Maktada Nasi Naharol gi khonjel gi thauram asida marup yaifoba irombu taram nok cheri Ahanba se maro khoina khangjaning base mayamna technology hairakanda masi asuki matik pak chauba dugumba mafam amakhne haibadi khangnare adubu marup na samlapna thamlabada technology haibase kari ni haina thambigani
1: technology haibase maje application ko application scientific or by concept or by ko magi real time problem solving skill have the problem solving or by purpose labor humanity the magi purpose to am the helpful of mankind ko atum ba do technology ne haibata ko have the technology have the tech had a greek word the skill ko logi har gadi kahani study greek word the skill study have never my meaning do man tham ja
0: masiga loinana maru ekhoina khangjering ba makak na ngasi hauje khauje haugalak liba naha sing se mayam na haina ba matam da su technology da ayam ba depend tau ba aduna hauje se technology sina naha sing da kana ba su piri aduga masina su excessive amount thai dare ka he na se jina ba na isha gi oiba tongan tongan ba creativity na ching ba sing su nam shin ba gi maram ama su du mak oibra hai da na su mayam na du mak haina ri aduna naha amadi technology hai ba asida maruk ki oiba wakhalon su
1: ashigi matang jido magi technology sidi leidoba dum leirabne ba nu hujik leirab pochindagi hen hena develop torke dane ba ado mashida misuse toba dagi hen na thidog hen dogna to ba habji di magi users to gi makam pon le first dagi study da kai da school da lairik tam bokhot pa da magi impact se hana leram ba dagi hana di google search to ko ado main to bokhot pa du dagi hen do ta na thidog hen dogna ai leram ni na AI sidagi study toba da su dagi even maths ki anka ಹೋದ್ಬ ಫಾವು ಸಿಜಿನಾರೆ ಅದನ್ನ ಶಿಗುಂಬಸಿನ ಹಯೇಂಗ್ ಮಸಾಯಿಗೆ ಮಾಗಿ ಆತ್ರ ಅಸೇಂಬದಿ ಮಂಗನ್ಬ ಹೈತಾರೆ ಐಡಿಯಾ ಓನ್ ಐಡಿಯಾ ಪುಥುಕ್ಬ ಅದಗಿ ಮಾನ ತಮ್ಮುವ ಓರ್ ಮಾಗಿ ಪಾಮಜಬ ಲೈನ್ ಅಮ್ದಗಿ ಮಾ ಅದುಗಿ ಪರ್ಪಸ್ ತೊ ಇಥೋಕ್ ಥೋಕ್ತಬ ಹಾದಿ ಎ ಐದಗಿ ಐಡಿಯಾ ಲೋಬ ಅದುಗುಂಬ ಸಿಂಗ್ ಲಾಕನಿ ಅದು ಅಸೇಂಬದಿ ಸಿಜೆ ಯೂಸರ್ಗಿ ಮಖಾದಿ ಯಾಮ್ ಪೋಲೆ ಅದಗಿ ಅಂಗಾಂಗ್ದ ಹಾರಗನ ಅಮುಕ್ ಅಂಗಾಂಗ್ ದುದಿ ಅಮುಕ್ ಮೇಂಟೇನ್ ತೊರ್ಕದಜ ಪೇರೆಂಟ್ಸ್ ಮೈ ಗಾರ್ಡಿಯನ್ಸ್ ಮೇಂಟೇನ್ ತೊಕ್ತುನಿ ಕೊ ಅದು ಮಾಗಿ ಪೇರೆಂಟ್ ನ ಗಾರ್ಡಿಯನ್ ತನ ಅದುಮ್ ಮಾಗಿ ಮೇಂಟೇನ್ ತೊಗೆ ಮಖ ಯಾಮ್ ಪೋಲೆ ಹೈತಾರೆ
0: ಹೌಜೆಕ್ ಲೈರಿಬ ಟೆಕ್ನಾಲಜಿ ಕಿ ಮಸಕ್ ಅದುಗ ಹಾನನ ಲೈರಂಬ ಹೈಬ ತಾರೆ ಮಮಾಂಗೈದ ಒಯರಂಬ ಮಸಿ ಚೌಖತ್ಪ ಅಮದಿ ಚೌಥಬ ಹೈಬ ವಹೈಸಿ ಸಿಜಿನಬಗಿ ಮಹುತ್ತ ಅಹಕ್ನ ಥಮ್ಜನಿಂಗ್ ಮಸಿ ಮಸಿ ಅಹೋಂಬನಿ ಹೈದನ ಥಮ್ಜಗೆ ಅದುನ ಮಮಾಂಗದ ಲೈರಂಬ ಹೌಜೆಕ್ ಲೈರಿಬ ಟೆಕ್ನಾಲಜಿ ಗಿ ಸೆನಾರಿಯೋ ಹೈಬ ತಾರೆ ಮಸಿಗೆ ಮತಾಂಗದ ಶು ಕಿತಂ ಹೈಬಿ
1: ಮಮಾಂಗದ ಲೈರಂಬ ಸಿನ ಅಕೈಗೆ ಪ್ಯೂರ್ ಒಯನಕ ಥಬಕ್ ತೊರಕದ ಸ್ಕಿಲ್ಸ್ ಶೆಟ್ ಯಾಮ್ನ ದರ್ಕಾರ್ ಒಯಬ ಟೆಕ್ನಾಲಜಿ ಶೆ ಹೈಬದಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬೂರೋ ಅದಕ್ಕೆ ಅಮ ಬೂರೋ ಸೇಮ ಸಾಬಗಿ ಬೂರೋ ಅಕೈಗೆ ನಮ್ಮಗೆ ಟೆಕ್ನಾಲಜಿ ಜೊಕೈಗೆ ಯಾಮ್ನ ಬೇಸಿಕ್ ಕಿತಾಪ್ತ ಲೈಬ ಕಿತಾಪ್ತವರೋ ಅದದಗಿ ಗ್ರೋ ಚೆ ತಮ್ ತಮ್ನ ಬುದ್ಧಿ ಲಾಯ ಟೆಕ್ನಾಲಜಿಗೆ ಗ್ರೋ ಚೆಕ ಅನೌ ಅನೌ ಪೊಚೈ ಥೋಕ್ತನ ಕೋ ಅದು ಹುಜಿ ಹುಜಿಕ್ ಲೈಬ ಇರಾಸಿದಿ ಅಕೈಗೆ ಟೆಕ್ನಾಲಜಿಗೆ ಇರಾಸಿದದಿ ಎ ಐ ಇರಾನೆಬ